0: ಬರಬಂದಳ ನಗದ ಬಿಯಾದರ ಬದಲಿ ಕೀಲದ
1: ನಿನ್ನೆಲ್ಲ ಬರ ಬರಬೋಲಿನ ನಗವಲಿ ನಗರ ಜುಗ ಪದರ ದರ ನಗದ ಬಿಯಾದರ ಬದಲಿ
0: ಕೀಲಲ ದುಕಿ ಬಾಬೋಲಿನ ನಗವಲಿ ನಗರ ಜುಗ ಪದರ ದಂಗಳ ನಗದ ಬಿಯಾದರ ಬದಲಿ ಕೀಲದ
1: ನಿನ್ನೆಲ್ಲ ನಗವಲಿ ನಗರ ಜುಗ ಪದರ ದಂಗಳ
0: ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ ಬದಲಿ ಕೀಲದ
1: ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ ಬದಲಿ ಕೀಲದ
0: ಮತಕಿ ಲಕದ ಪಾದ ಮತಕಿ ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ ಬದಲಿ ಕೀಲದ
1: ಮತಕಿ ಲಕದ ಪಾದ ಮತಕಿ ನಗವಲಿ ನಗರ ಜುಗ ಪದರ ದಂಗಳ
0: ಇರಣ ಪಟೈಲ ಇತಿ ಸರದ ಪಟೈ ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ ಬದಲಿ ಕೀಲದ
1: ಸರದ ಪಟೈ ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ ಬದಲಿ ಕೀಲದ
0: ನನಲೇ ಮರು ಮಾಲ ಬೈಲ ನಗವಲಿ ನಗರ ಜುಗ ಪದರ ದಂಗಳ ನೆಲದ ಬಿಯಾದರ

0: ಕಡಿಮೆ ಪೆನ್ ಪಂಚಾಯತ್ ಲೋಂಗ್ ಯಂಗ್ನಲೇ ನ್ಯಾಂಗ ಪದ
1: ಯಂಗ್ ಡಾಲ್
0: ಡಿಲ್ ಗೋರ್ಜಾಂಗ್ ಕನ್ ಮೀರ್ ಗಲ ಎಗಾರ್ ಕೊಂಡ ಗೋರ್ಜಾಂಗ್ಲಿ ನ್ಯಾಂಗ ಪ ಸಬ್ಬಿ ಯಾಗೋದ ಪದ ನ್ಯಾಂಗ್ ತಿಂಜಿ ಪೋ
1: ಪಜ ನ್ಯಾಂಗ್ ತಿಂಜಿ ಖಮ ಪದ್ರ ಬಾರ ಡಾಲರ್ ಡಮ ಮಾಸ್ಟರ್ ಜಿ ಡಾಲರ್ ಡಮ ನ್ಯಾಂಗ್ ತಿಂಜಿ ಡಾಲರ್ ಡಮ ಡಿವಿಜನ್ ಪಾಂತಾಜಿ
0: ಆ ಓ ತಿ ಹೈ ಸ್ಕೂಲ್ ಲೋ ಪೋ ಖಮ ಪದ್ರ ಹೈ ಸ್ಕೂಲ್ ಪೋ
1: ನಂಬರ್ 1 ಯಂಗ್ ನಾ
0: ಆತ್ಮಮಿ ಕನಿ ಪಂಚಾಯತ್ ಲೋಂಗ್ ನಮ್ ಆಶ್ರಮ ಸ್ಕೂಲ್ ದಸ ಡಗ ದಗ ಪ ಸಮಯ
1: ಆಶ್ರಮ ಸ್ಕೂಲ್ ಲೋ ಸಿಕ್ಕಲಿ
0: ಸಿಕ್ಕಲಿ ರಕ್ತೆ ಪದ ನಿಡ ಕೊತಿಂಜಿ
1: ಡಾಲರ್ ಡಮ ಗಿತ್ತಿ
0: ಅಮಂತ ದಿದಿ ಪಂಚಾಯತ್ ಲೋಂಗ್ ರಾಣಿ ನಾ ನ್ಯಾಂಗ್ಲೆ ಸಾಬಿನ್ ನಾ ಮಂಗ್ಲೆ ನಮ ಕೊತೆ ಕನ ಸೇಲೆ ಆಯಂತೆ ಅಗರ್ದಾಂ ಸಮಯ ಆಯಂತೆ ನ್ಯಾಂಗ್ ನಾ ಮಾಸ್ಟರ್ ಜಿಕಿ ನಾಲೆ ಕನ ದಿದಿನ್ ಜಿ ಸಮಯ 12 ಸಬ್ಜೆಕ್ಟ್ ಲೆಂದೆ ಅಮನ್ ದೈತ್ಯ ನಮ ಡಕ ಕಂತ ಅಬ ಆಯನು ಅಮ್ಮೆ ಜಿರೆ
1: ಸರ್ಕಾರ ಇದು ಆಯಂತೆ ಮೆ ಸಿಲಿಂಗ್ ಎಂದೆತಿ ಸರ್ಕಾರ ನಿಯಮ ತಗ ಮಂಗ್ಲೆ ಸಿಲಿಂಗ್ ಯಾ 12 ನ್ಯಾಂಗ್ ಅದರೆತೆ ತಗ ಸಬ್ಜೆಕ್ಟ್ ಸರ್ಕಾರ ನಿಯಮ ಅನುಸಾರ
0: ದಾಸನ್ ನಮ್ಮ ತಿಂಗಳ ಡಜಮನ್ರ ಕನಿ ಆದಿವಾಸಿ ಕನಿ ಎರ್ಗಲಂ ಜಿನಾ ಅಮ ಜದಿ ಕತ್ತೆ ಮಾಸ್ಟರ್ ಜಿ ಐತಿ ಅಂಗನವಾಡಿ ಐತಿ ಆಶಾ ಜಿ ಐತಿ ಸ್ವಾಸ್ಥ್ಯ ವಿಭಾಗ ಐತಿ ನಮ್ಮ ತಿಂಗಳ ಕನ್ ಗನೂರ ಬಾರ್ತಾ ಕನ್ ಗನೂರ ಬಾರ್ತಾ ಅಸು ರಗನ ಆಡುತ್ತೆ ಕನ ಸೇಲೆ ನಮ್ಮ ತಿಂಗಳ ಪಂಚಾಯತ್ ನಮ್ಮ ಜದಿ ಡೀಲ್ ಗೋರ್ಜಾ ವಾಡುಂಜಿ ಅಮ ಜತೆ ಅಂಗಾಂಗ ಮೀಟಿಂಗ್ ಐತ್ರಿ ಅಂಗಾಂಗ ಮೀಟಿಂಗ್ ಲಿಂಗ್ ಕನ ಬಾಯ್ ಬಹುತ ವಾರ್ಡ್ ಬಹುತ ಡಜನ್ ಅಸು ಜರ್ತಾ ಕನ್ ಗನೂರ ಬಾರ್ತಾ ಕಂಜಾ ಕ್ಯಾ ಸೇಲೆ ಸ್ವಾಸ್ಥ್ಯ ವ್ಯವಸ್ಥೆ ಅಗುವಾ ಗೂಲೆ ಅಂಜಿ ರಗಮ್ ಸುರ್ತ ಮ್ಯಾನೇಜರ್ ಬಂಗ್ಸ ದೇಖುತ್ತೆ ಕನ ಪ್ರೋಗ್ರಾಮ್
1: ಮಲೆ ಅಗುತಾಯಿ ಜಿ ಬಾರನ್ ಕನಿ ಜೋ ಗ್ರಾಮ ಸಭಾ ಡೇತಿ ಸಬ್ಬೆ ಅಮಂಗ ಜಕ ಅಗುತಾಯಿ ಜಿ ಕನಿ ಡಿಪಾರ್ಟ್ಮೆಂಟ್ ಗುಡಾಕ ಗುವಾಂಗುಲೆ ಆ ಸುವಿಧಾ ಸುವಿಧಾ ಗೋರ್ಜಾ ಅಮರ ಜಕ ಬಾಜಿ ಲೋಗೆ ಮಲೆ ಆವಲೆ
0: ದಿದಿ ಗ್ರಾಮ ಸಭಾ ಆಗಂ ತುಡಜನ್ ಬುವಾಂಗ ತೋಡೆ ಬಾಗಂ ತೋಡೆ ಜಕ ಮಂಗಿ
1: ಜಿ ಜಾ ಬುವಾಂಗೈ ಬುವಾಂಗೈ
0: ಹಾ ಹಾ ಕಂತೋ ಬಂಗ್ಸಾ ಬೇನ ತಕಂದೆ ಸಬ್ಬೆ ವಾಡಿ ಮನ ಮನ ರಾಜ್ಯ ಜೋಡಿ ಅಲ್ ಮನ ರಾಜ್ಯ ಇತ್ತೆ ಜೋಡಿ
1: ಇಯ ಜಾ ಗ್ರಾಮ ಸಭಾ ಗಾಲ ಬೇನೆ ಬೂತ್ ಬೂತ್ ಮಲ್ಲ ಅಗುತಾಯಿ ಜಿ ಇತ್ತೆ ಜಿ ಸಬ್ಬೆ ಮರ್ಡೆ ಗಿತ್ತೆ ಯಾನ ಮರ್ ಗೋರ್ಜಾ ಗೋರ್ಜಾ ಜು ಎನ್ಎಂ ಜಕ ಇಂದ ಕೋಜಿ
0: ಹಾ ಹಾ
1: ಅನಿಂಜಿ ಅಗು ಅಂಗುಲ್ ಗಿತ್ತಿಜಿ ಆಸಾ ಇತ್ತೆ ಇತ್ತೆ ಗೋರ ಲಿಯರೆ ಎನ್ನ ಮಿತ್ತೆ ಇತ್ತೆ ರೇಗ ಮಜಾ ಕಿತ್ತೆ
0: ನಮೆ ತೆಂಗಾ ದಿಕ್ಲ ರೇಡಿಯೋ ಮಾದ್ರು ಮಲ್ಲೆ ಪೋಸಾರ ಮೇತಾಯ್ ಸೋರಾನ ಬೇರ್ನಾ ಜಾಂಡ ಡೀಲ್ ಪಂಚಾಯತ್ ಡೀಲ್ ಬ್ಲಾಕ್ ಯಾಯಲೆ ಮಲ್ಲೆ ಕನಿ ಆಯಂತ ವಿಭಾಗ ಪಂಚಾಯತ್ ಲಿ ಸರಪಂಚ ಜಿ ಎತ್ತಲೆ ಸಮಿತಿ ಸಭ್ಯನ್ ಜಿ ಎತ್ತಲೆ ಆಸಾನ್ ಜಿ ಅಂಗನವಾಡಿ ಜಿ ಕುಡ್ಡ ಮರ ಮಲ್ಲ ಮಾತಿನ ಗ್ರಾಂಗ ಜಾಂಡ ಗಲ್ಲ ಎಂದೆ ನಮಿ ಕಂಡಂಗ್ ಲೇ ಬರು ಲೇ ಗಂದಾ ಕೈ ಆವಾಜ್ ಯಂಗ್ ಜಿ ಕೈ ಉಡಿಯಾ ನಕ್ರಮ ದೈ ಎತ್ತಲೆ ಮಲ್ಲ ಸುವಿಧಾ ಇತಿ ಡಾಕ್ಟರ್ ಗಲಂ ದೈ ಜಿ ಕರಾಸಲ ಗಲಂ ಬಿ ಅಸಲ ಮಲ್ಲ ರಡಿಯ ಮಾತಮ ಮಲ್ಲ ಅಬ್ಬಂಡಂಗ್ ತೈ ಜಿ ಕರಾಸಲ ಮಂಗ ಬಾನ್ ಮಾಡೋಲೈ ಮಲ್ಲ ಕನಿ ಡೀಲ್ ಪಾಲಿ ದ್ವಾರಾ ಬ್ರುವಾರಾ ತಂಬಾನ್ ಬಾಟಾ ಒದ್ದಲೇಗನ್ ಮಲ್ಲ ರಡಿಯಲೇ ಪ್ರಚಾರ ಮೆತಕರಂಗ ಸೋರಾನಾ ಬೇರ್ನಾ ಸೋರಾನಾ ರಾಯ್ನಾ ಸೋರಾ ಕಲಂಪ ನಮಿ ರೇಡಿಯೋ ಅಂಡಂಗ್ಲೆ ಆಂಜಿ ಮಲ್ಲ ಸಿಟಿ ಮಾಧ್ಯಮ ಇಡೋಲ್ ತರಂಜಿ ಇತಿ ಇತಿ ನಮಿ ಆಂಜಿ ಡೌಟ್ ಮಲ್ಲೆ ಚಿಟಿ ಇಡೋಲ್ಲೆಂದ್ರೆ ಮಲ್ಲೆ ನಮಿ ಕೃಷಿ ವಿಭಾಗ ಗಮಲಬೆಂಡೆ ಅಯ್ಯ ನಸರ ಗುಲುಬೆಂಡೆ ಅಯ್ಯ ನಂಗೈ ಬಂಗ್ಸರ ಕೋತಿ ಕಂದಾಕೆಲೆ ಆಂಜಿ ಮಲ್ಲ ಚಿಟಿ ಮಾಧ್ಯಮ ಪಂಗ್ಲೆಂದ್ರೆ ಮಲ್ಲೆ ಇತಿ ಕೃಷಿ ವಿಭಾಗ ಯಾಯಿಲೆ ಗ್ರಾಮ ಸೇವಕ ಇಂಟರ್ವ್ಯೂ ಅಮ ನ್ಯಾಂಗ ತುಮಿ ಅಪಂಗ್ತಂ ಅಂಜಾಂಗ್ ಇಂಟರ್ವ್ಯೂ ಪಾಂಪಾಂಗ್ಲೆ ಮಲ್ಲ ಕತೆ ಬಂಡಂಗ್ ತಜಗ್ರಾಂಗ ತಾಸೆಲೆ ನಮಿ ನಮಿ ಪಂಚಾಯತ್ ಲೆ ಪಂಚಾಯತ್ ಲೆ ಇತಿ ಇತಿ ಸುವಿಧಾ ನ್ಯಾಪ್ತುವೆ ಕಂದಾಕಿ ಅಬೆ ನಾಥಲ್ ಮುಂಗ್ ಬನಾಡೋಲ ಎತ್ತೆಲೆ ನಮಿ ಜದಿ ಪಂಚಾಯತ್ ಲೆ ನಮ್ ಆಯ್ತ ಆಪ್ಸಿ ಆಗುತ್ತಾ ಎಂತೆ ಬಾರ ಆಪ್ಸಿ ಅಂಜಿ ಜದಿ ರಾಯಗಡಾ ಶಿಶು ಸುರಕ್ಷಾ ಕಮಿಟಿ ಶಿಶು ವಿಭಾಗ ಆಡೋಲೆಂಜ್ರೆ ಕಲೆಕ್ಟರ್ ಆಫೀಸ್ ಇಲ್ಲೆಂಜ್ರೆ ಅನಜಿ ಬಾಂಗಾ ಜನ್ ಉಂಜಾ ದಟ್ಟಂಗ ನ್ಯಾಂಗ್ ಕನಾ ಬೇರ್ನ ಬಾರ ಗ್ರಾಮ ಸಭಾ ಕೊಲೆ ಗ್ರಾಮ ಸಭಾ ಲೆಗ ಎತ್ತಲೆ ಜದಿ ಭೂತೆಂತ ಆಯ್ತ ತಪ್ಸಿ ಜದಿ ಪದ್ಜನ್ ಕೂಲೆ ಉಂಡನ್ ಸೇತು ಜಿ ಸರ್ಕಾರ ಅಂಬಾ ಕಸಾಬಿ ಸುವಿಧೆ ರಕ್ಕ ಗ್ರಾಂಗ ಎತ್ತಲೆ ಆಯ್ತ ತಪ್ಸಿ ಪ್ಲಸ್ ಟು ನ್ಯಾಂಗ್ ತೇನೆ ಪಾಸ್ ಆಪ್ ಮೇತ್ ನೆಟ್ ಪರಿಗೆ ರಕ್ಕತೆ ಕಂದಾ ಕೈ ಇಲ್ಲೆಂಜ್ರೆ ಪ್ರತಿ ಗಲೆನ್ ಡೀಲ್ ರಾಷ್ಟ್ರ ಲೆಂಗನ್ ತಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಕೋತ್ ಕೋತಿ ಅಂಜಿ ಜದಿ ಪಾಸ್ ಆಪ್ ಮೇಲೆಂಜ್ರೆ ಅಸೂಡು ಮಾತಂಕ ಬಾತ್ ಅಸೂಡು ಮಾಲೆ ಬಾತ್ ಪಸಿಲೆಂಜ್ ನ್ಯಾಂಗ್ ನಾನ್ ನ್ಯಾಂಗ್
1: ಗ್ರಾಮ ಸಭಾ ಲೆಂಗ ಅವಲೆಂಗ್
0: ಆ ಅವಲೆಂಗ್ ಲಬೆ ಎತ್ತಿಲೆ ನಮಿ ಕೃಷಿ ವಿಭಾಗ ಕನಾಕಡೆ ಸರೋನ್ ದಾಕೈ ಇತಿನಿ ತಾರೋಗ ಏತಿ ಕಂದಾಕೈ ಗ್ರಾಮ ಸಭಾ ಕನ್ ಮೇಲೆ ಎಗ್ರಿಕಲ್ಚರ್ ಯೋಂಗು ಅಂಗುಲೆ ಅಂಜಿ ಗ್ರಾಮ ಸಭಾ ಲೆಂಗ್ ಬೇರೆಂಜ್ರೆ ಚಾಸಿ ಜಿ ಗಲೆ ಕನ ಅರೋ ಮರದ ಗಲಂ ಸಿ ತಾಸನ್ ಗ್ರಾಮ ಸಭಾ ಗಲೆ ಅನ್ ಕೃಷಿ ವಿಭಾಗ ದೈತಿ ಸ್ವಾಸ್ಥ್ಯ ವಿಭಾಗ ದೈತಿ ನೋಲೆ ಐಸಿಡಿಎಸ್ ವಿಭಾಗ ಕಂದಾಕಿ ವಿಭಾಗ ಅಗುಗುಲೆ ಅಂಡೆ ಸಬ್ಬಿ ವಾಜಿ ಯಂಗ್ ಜಿ ತಿತ್ತೆ ಇಲ್ಲಾಂದ್ರೆ ಗಲ್ನುಚಿ ಅಂದಂಚಿ ಅತಗನ್ ಅನುಸಾರ ಕಿತ್ತ ಮಾಧ್ಯಮ ಲಿಂಗನ್ ಜಿ ಬಾರ
1: ಮೇತ್ರಸ್ ಗೋರ ಗೋರ ಲೆ ಮನ್ರಾಜ್ ಜಿ ಪಂಕ್ತೈ ಸ್ವರ ಮರ್ರೆ ಜಿ ಓರಾನ ಬಾತೆ ಯೋಲಂತೈ ಜಿ ಹಾ ಹಾ ಓಲೆಂತೈ ಜಾನ್ ಗೋರ್ಜಾಂ ಗೋರ್ಜಾಂ ಇಲ್ಲೆಲೆ ಓರಾಲಿಂಗ್ ಬಿರ್ರೆ ಪಂಕ್ತೈ ಜಿ ಗಲ್ಲಂತೈ
0: ಗಲ್ಲಂಚಿ ಬೆಲೆ ನಮಿ ಎತ್ತಿಲ್ ಬಾರ ನಮಿ ಡೀಲ್ ಗೋರ್ಜಾಂ ಮಲಂತ ಸೋರಾ ಮರ ಸೋರಾ ಬೇರ್ನಾನ್ ಭಾಷಾ ಲೆನ್ ಬೇರ್ನಾನ್ ರಾಜ್ ನಲೆ ಅಡಕುಲು ಬಡಿ ಜಾ ಸಮಲ್ಲ ಸೋರಾ ಮರ ಬೇರೆ ಬೇರೆ ಬೇನೆ ಸೋರಾ ಬೇನೆ ರಂಗ್ತಿ ಬಾಗ್ರಾಂಗ ನಮಿ ಉಡಿಯಾ ಸ್ಕೂಲ್ ಇಲ್ಲಿ ಉಡಿಯಾ ಬೇರ್ತೀವಿ ಮಂತ್ರ ಸಿಂಗ್ ಇಲ್ಲಿ ಸೋರಾ ಬೇರೆ ಬೇನೆ ಸೋರಾ ಬೇರ್ನ ಡಕೋತಾಗ್ರಾಂಗ್ ಸೋರಾ